ಸ್ಯಾಮಂ ಆಶ್ಚರ್ಯ ರೂಪಂ ರಹಂತ ಜನಮಂ ನೇತ ನೇತ ಕಥಂತ ಬೇದಾ ಊಚ ಮೂಚ ಅಪಾರ್ಗವಿಂದ ಬಸಂತ ಸಾಧರಿಧ್ಯಂ ಅಚ್ಯುತ ಭಜಂತ ನಾನಕ ಬಡಭಾಗೀಯ ಉದಯಾನ ಬಸನಂ ಸಂಸಾರಂ ಸನಬಂಧಿ ಸ್ವಾನ ಸ್ಯಾನ ಖರ ವಿಕಮ ಸ್ಥಾನ ಮನ ಮೋಹ ಮದ್ನ ಮಹಾ ಅಸಾಧ ಪಂಚ ತಸ್ಕರ ಹೀತಮೋ ಭೈ ಭರ್ಮ ಭ್ರಮಣ ಅಹಂ ಫಾಸ ತೀಕ್ಷಣ ಕಠಿಣ ಹೈ ಪಾವಕ ತೋ ಅಸಾಧ ಘೋರಂ ಅಗಮ ತೀರ ನಹ ಲಂಘನ ಹೈ ಭಜ ಸಾಧ ಸಂಗ ಗೋಪಾಲ ನಾನಕ ಹರ ಚರಣ ಸರಣ ಉದ್ರಹಂ ಕಿರ್ಪಾ ಕಿರ್ಪಾ ಕ್ರಂತ ಗೋವಿಂದ ಗೋಪಾಲ ಹೈ ಸಗಲ ಅಹಂ ರೋಗ